ರಾಜ್ಯ ಆಕಾಶವಾಣಿನೂ ಅಹಮದಾಬಾದ್ ವಡೋದರಾ ರಾಜ್ಕೋಟಿನ ಬೂತ್ ಕೇಂದ್ರ ಒಪ್ಪಂದ ಬಲವಾಗಿ ಚಾಳಿ ಸ್ಮಿತ್ ಗುಜರಾತಿ ಗೀತನು ಕಾರ್ಯಕ್ರಮ.